ಮಕ ಲೀಲಾ ರಾಜದಾಸ ರೂಪಂ ಚತುರ್ ಸಂವರ್ತಕ್ಷ ಆಸನ ಚಾಂಸ ಮೂಢ ಅಜ್ಞಾನ ಅಂತ ನಾನಕ ಸುಪ್ನ ಮನೋರ ಸುಮಾಯಾ ಸುಪ್ನೆ ಅಭ್ರಂಗ ಮಾಣಯಾ ಮಿಠಾ ಲಗಡಾ ಮೋಹೋ ನಾನಕ ನಾಮ ಯೂನಿಯಾ ಸುಂದರ ಮಾಯಾ ಚೋಹೋ ಪೌಡಿ ಸುಪ್ನೆ ಸೇತಿ ಚೇತ ಮೂರ್ಖ ಲಾಯಾ ಬಿಸರೆ ರಾಜ ರಸ ಭೋಗ ಜಾಗತ್ ಪಕಲಾ ಜಾಗತ್ ಪಕಲಾಯಾ ಬಿಸರೆ ರಾಜ ರಸ ಭೋಗ